ಕಾಯಿದ ತನ್ನ ಮಾವ ಕಂಸ ಸನ್ನ ಕೊಂದು ಆವಗೂಡಿ ಆಡುತ್ತ ಮನಗೆ ಮಾವ ಕಂಸ ಸನ್ನ ಕೊಂದು ಆವಗೂಡಿ ಆಡುತ್ತ ಮನಗೆ ಬಂದದೊಂದೂ